0: ಇಷ್ಟ ಜೋನಿ ತೂಮಿನಿದಾದಪ್ಪ ಐಟಿಎನ್ ಲಕ್ಕಡ ಪೂಜಾ ಸಂಬುದ್ಧ ವಂದನಾ ವಿಸ ಕಲಾಪಯ
1: ದಕ್ಕಿನ ನಿವೆನ್ನ.

0: ಸಂಕಷ್ಟ ಜುನಿ ತೂಮಿನಿದ ದಪ್ಪ
1: ಪುರವರೆಯಿದೆ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸ ಕಲಾಪಯ
1: ದಕ್ಕಿನಿ.

0: ಸಂಪುಟ ಜೋಲಿ ತೂಮಿನಿದಾದಪ್ಪ
1: ಬಿಲಿಯುಂದಲಪುರವರೇದಿ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸಕ್ಕಲಾಪಯ

ಕೃಷಿ ಕ್ಷೇತ್ರದ ನವಪನ ಕ್ಲಬ್ ಹಾತೇಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆರತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದ ಹಸಕ್ ದಕ್ವ ಮಿಲತಿಗೆ ನೇಮ್ ಸಂದಹ ನಯ ಸಹನೆಯಾಗದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ.

0: ಟನ್ಸೆಲ್ ಸಾಂವಿಧಾನಿಕ ವರುಣಿ ಪೊಲಿಥೀನ್ ಲಂಚೇಟ್ ಪ್ಲಾಸ್ಟಿಕ್ ಕೋಪ್ ಭಾವಿತ ಕಿರೀಮ ಪಾಸು ಕುವತ್ ಭಾವಿತೇನ್ ಪಸು ಪರಿಸರೇಟ ಎಕ್ವಿಮೆನ್ ಸಿದುವನ ಪರಿಸರ ಹಾನಿಯ ವಿಶಾಲ ಭವ ಸಲಕ ಪರಿಸರ ಹಿತಕಾಮಿ ಲೆಸ ಒಬೇ ಟನ್ಸೆಲ್ ಸಂವಿಧಾನ ಕರನ್ನ
1: ಪರಿಸರ ಹಿತಕಾಮಿ ವೆಸಕ್ ಸಮರಮಟ ಅಪಿತ್ ಪೆಲಕಸೆಮು

0: ಇಷ್ಟ ಜೋಲಿ ತೂಮಿನಿದಾದಪ್ಪ
1: ಪುರವರೆಯಿದೆ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸ ಕಲಾಪಯ
1: ದಕ್ಕಿನಿ.

0: ಇಷ್ಟ. ಜೋನಿ ತೂಮಿನಿದ ತಪ್ಪ
1: ಬಿಲಿಯುಂದಲಪುರವರೇದಿ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸಕ್ಕಲಾಪಯ
1: ದಕಿನ.

ಕೀರ್ತಿಯ ವರ್ಧನೆಯ ವೇವ ಭವಭೋಗ ಆಹಾರ ಪಾನ ಸುಲಭ ವೇವ ರಜಬಿಯ ಸುರ ಶತ್ರುಬಿಯ ದುರ್ವೇವ ಒಬೇ ಕಾಯಿಕ ಮಾನಸಿಕ ಸುವೆಯ ವರ್ಧನೆಯ ವೇವ ಮೇ ಮಹಾನುಭಾವ ಸಂಪನ್ನ ಸೀವಲಿ ಪಿರಿತ ಸ್ಯಾಮ ದಿನಕಮ ಒಬೇ ನಿವಸಿ ವ್ಯಾಪಾರಿಕ ಸ್ಥಾನೇ ಸೇವಾ ಸ್ಥಾನೇ ರಥವಾಹನ ಆದಿ ಶ್ರವಣೆಯ ಕಿರೀಮೆನ್ ಸಿಹಿಪತ್ ಕಿರೀಮೆನ್ ಸಜ್ಜಾಯನಾ ಕಿರೀಮೆನ್ ಸಿಯಲು ಯಹಪತ ಉದಾಕರ.